0: ಕಾರ್ಯದ ಮುದೆ ಅತಾಯಿ ಹತಲಿ ಹೈ
1: ವೇಹಸ ನಿವನ ರಿದ್ಮಯ www.livefm.lk
2: livefm.lk

ಎನಕಿನ ಓಡಾ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನ ಕಂಗಿಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ಸು ಉಡದಿಹ ಉಡ ಬರಾಗನ ಗಿಲ್ಲ ಗಲ್ಬುಂಬದ ಹತ್ತಿನ ರಣ್ಣ

0: LK.
1: ರುಹುನಟ ರಾಜರಟಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ ಎಫ್ ಎಂ ಡಾಟ್ ಎಲ್ ಕೆ